0: ಮೇಲೆ ಕುಳ್ಗಾರಿ ಮನಾಣಿ ಮರಬಾಗರಿ ನೀನಲು ಮಂಜು ಜೂಬಿನ ನೀ ವರಂಜು ಜನ ಮೇಲ ಜನ ಮೇಲಲು ಜಾಡು ಜಾಡು ವರಾಣ ಮನಿ ನೀಂಗನಾಣ ಮೇಲೆ ಮುರಾಳಾಯ ಕಾಣಲ್ ಬುಣ ಜಾಡು ಜಾಡು ವರಾಣ.
1: Good evening, countrymen out there. This is Liana, and you're tuned into the Peckham Network. Too deadly.